0: ವಿಘ್ನ ಭಯಮಾಯ ಭವಾ ಭಗವಾನೆಯೋರ್ತು.
1: ನಿನ್ಪಾದ್ಯುದಿ ಪೋಲ್ ಸರಾಗಸುಭಗರ್ ತೃಕ್ಕಣ್ಣ ಪೋಲ್ಲೋಲಗಳ್ ನಿನ್ಪೂಮೇನಿ ಸಮಂ ಪಯೋಧರಮಿಳುಂ ನನ್ಮೇನಿಯುಳ್ಳೋರವ ನಿನ್ಪೂ ಪುಂಜಿರಿ ಪೋಲ್ ಕಳಂಗರಹಿತರ್ ಕೇಶ.